ಹುಚ್ಚರಿಯಾಗಿಲ್ಲ. ಹೊಲೆಯಾಗಿರೋ ಯಾಗೆ ಸುಂಚರಿಯಾಗಿಲ್ಲ. ಜರ ಯಾ ಜರ್ಸಿಯಾರೇ ತೇರಾ ಹಿಸುಕು.